0: ನಮಸ್ವಂಗ ಪರಮಾತ್ಮೇ
1: ನಮಸ್ವಂಗ ಗಂಗೆ ನಮಸ್ವಂಗ ಪಂಜೆ
0: ನಮಸ್ವಂಗ ಕಾಲೇ ನಮಸ್ವಂಗ ಪಾಲೇ
1: ನಮೋ ಸರ್ವದೇಶೇ ನಮೋ ಸರ್ವೇಶೇ
0: ನಮೋ ರಾಜ ರಾಜೇ ನಮೋ ಸಾಜ ಸಾಜೇ
1: ನಮೋ ಶಾಹೇ ನಮೋ ಮಹಾಮಹೇ
0: ನಮೋ ಗೀತ ಗೀತೇ ನಮೋ ಪ್ರೀತ ಪ್ರೀತ
1: ನಮೋ ರೋಗ ರೋಗೇ ನಮೋ ಶೋಕ ಶೋಕೇ
0: ನಮೋ ಸರ್ವ ರೋಗೇ ನಮೋ ಸರ್ವಪುಗೇ
1: ನಮೋ ಸರ್ವಜೀತಂ ನಮೋ ಸರ್ವಪೀತಂ
0: ನಮೋ ಸರ್ವ ಜ್ಞಾನಂ ನಮೋ ಪರಮತಾನಂ
1: ನಮೋ ಸರ್ವ ಮಂತ್ರಂ ನಮೋ ಸರ್ವ ಯಂತ್ರಂ
0: ನಮೋ ಸರ್ವ ದೃಶ್ಯಂ ನಮೋ ಸರ್ವ ಕೃಷ್ಣಂ
1: ನಮೋ ಸರ್ವ ರಂಗೇ ತ್ರಿಭಂಗೇ ಅನಂಗೇ
0: ನಮೋ ಜೀವ ಜೀವಂ ನಮೋ ಬೀಜ ಬೀಜೇ
1: ಅಖಿದೇ ಅಪಿದೇ ಸಮಸ್ತಂ ಪ್ರಸಿದ್ಧೇ
0: ಪಾಲಂ ಸ್ವರೂಪೇ ಕುಕರ್ಮಂ ಪ್ರಣಾಸಿ
1: ಸದಾ ಸರ್ವದಾ ಹೃದ ಸಿದ್ಧಂ ನಿವಾಸಿ
0: ಪ್ರಶಾಂತ ಪ್ರಸಾದ ಅಮೃತ ಕರ್ಮೇ ಅಮೃತ ತರ್ವೇ
1: ಅಖಲ ಯೋಗೇ ಅಚಲ ಭೋಗೇ
0: ಅಚಲ ರಾಜೇ ಅಟಲ ಸಾಜೇ
1: ಅಖಲ ತರ್ಮಾನ ಅಖ ಕರ್ಮಂ
0: ಸರ್ವಂ ದಾತಾ ಸರ್ವಂ ಜ್ಞಾತಾ
1: ಸರ್ವಂ ಪಾನೇ ಸರ್ವಂ ಮಾನೇ
0: ಸರ್ವಂ ಪ್ರಾಣಂ ಸರ್ವಂ ತ್ರಾಣಂ
1: ಸರ್ವಂ ಭುಕ್ತಾ ಸರ್ವಂ